ಡೊಲಾವತ್ತಿನ ಕ್ಯಾಸ್ಮ ಕಟ ಹಿತ ಇಲ್ಲನ ಗೀತ ಎಕ್ಕ ಹತವ ತಟ ದನೆನ್ನಮ ಸಿಟಿ ಹಾರ್ಟ್ ಬೀಟ್ ಸತಿಯ ತಿನ ಪಹೇಮ ದಹವಾಲ್ ಎಕಟ FM 89.6 FM 89.8 ದಿವೈನಪುರ ಸಿಟಿ FM

ರೊಳವತ್ತಿನ ಕ್ಯಾಸ್ಮ ಕಟ ಹಿತ ಇಲ್ಲನ ಗೀತ ಎಕ್ಕ ಹತವ ತಟ ದನೆನ್ನಮ ಸಿಟಿ ಹಾರ್ಟ್ ಬೀಟ್ ಸತಿಯ ದಿನ ಪಹೇಮ ದಹವಾಲ್ ಎಕಟ FM 89.6 FM 89.8 ದಿವೈನಪುರ ಸಿಟಿ FM